ಮನಸ್ಸ ಮನಸ್ಸ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರಿ ಮರ